ಕ್ರವಾಹಯಂದವಾ ಕಾನಂಗ ಕುಲಾಪಾತ್ಮಯಾಯ ಭುಜಾಂಸಿಗ ಮಂಗಾತ್ಬಲಾತ್ಪಾನಪಾತಕಯೋ ಯಪುಪೂ ಬಂಜಾ ಮಂಗಾತ್ಮರೇಕ ಮಹಾಂಗ್ಯಾನ್ ನಾನಿ ನಿರಮ ಹಂಗ್ ರಾನ್ ನಿಕನ್ ತಂಗಾ ನಾವಗಾ